0: ಸದೇ ಆನಂದಿ ಸ್ವರೂಪೇ
1: ನಮೋ ಸರ್ವಮಾನೆ ಸಮಸ್ತಿ ನಿಧಾನೆ
0: ನಮಸ್ತ್ವಂ ನೇನಾತೆ ನಮಸ್ತ್ವಂ ಪ್ರಮಾತೆ
1: ನಮಸ್ತ್ವಂ ಗಂಜೆ ನಮಸ್ತ್ವಂ ಪಂಜೆ
0: ನಮಸ್ತ್ವಂ ಕಾಲೇ ನಮಸ್ತ್ವಂ ಪಾಲೇ
1: ನಮೋ ಸರ್ವದೇಶೇ ನಮೋ ಸರ್ವಪೇಶೇ
0: ನಮೋ ರಾಜ ರಾಜೇ ನಮೋ ಸಾಜ ಸಾಜೇ
1: ನಮೋ ಶಾಶಾಹೇ ನಮೋ ಮಹಾಮಹೇ
0: ನಮೋ ಗೀತ ಗೀತೇ ನಮೋ ಪ್ರೀತ ಪ್ರೀತೇ
1: ನಮೋ ರೋಗ ರೋಗೇ ನಮೋ ಶೋಕ ಶೋಕೇ
0: ನಮೋ ಸರ್ವ ರೋಗೇ ನಮೋ ಸರ್ವ ಭೋಗೇ
1: ನಮೋ ಸರ್ವಜೀತಂ ನಮೋ ಸರ್ವಪೀತಂ
0: ನಮೋ ಸರ್ವ ಜ್ಞಾನಂ ನಮೋ ಪರಮತಾನ
1: ನಮೋ ಸರ್ವ ಮಂತ್ರಂ ನಮೋ ಸರ್ವ ಯಂತ್ರಂ
0: ನಮೋ ಸರ್ವ ದೃಶ್ಯಂ ನಮೋ ಸರ್ವ ಕೃಷ್ಣಂ
1: ನಮೋ ಸರ್ವ ರಂಗೇ ತ್ರಿಭಂಗೀ ಅನಂಗೇ
0: ನಮೋ ಜೀವ ಜೀವಂ ನಮೋ ಬೀಜ ಬೀಜೇ
1: ಅಖಿಜೇ ಅಪಿಜೇ ಸಮಸ್ತಂ ಪ್ರಸಿದ್ಧೇ
0: ಕೃಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸೇ
1: ಸದಾ ಸರ್ವದಾ